ಕೀಟ ಬಿಲಕ ಬಲಾಂಕೆ ಗಾಜರ್ ಝೂರ್ ಅಂಕೆ ಕಾಮರ್ ಮಿಸತ್ ಕೇಸ್ ದಿತೆ ಭಜನ್ ದಾಯಿನ್ ತೊಕ್ ಗಪ್ ದೇ ನಾಮೊಂದ್ ದಾಯಿನ್ ತೊಕ್ ಡಾಮ್ ದೇ ಗಾಡಿತೆ ಆತ್ರಿ ಉರ್ಕ್ ವಾಯ್ಸ್.